ನಿರನ್ ಪನಿ ಪಗ ಪಗರೆ ಗರ ಸರ ಸಾಮಿ ಸದಾ ಧರೆ ರೆ ಸಾ ಕರೆ ಸಾ ಪಗ ನಿನ ಪದೆ ರೆ ಸಾ ಕರೆ ಸಾ ಪಗ ಪಗ ನಿನ ಪದೆ ಸಾ ನಿ ದ ಪ